ಯಾವ ಹಿಂದೂ ಮುಸ್ಲಿಮ ಅನ ಸಿಖ ಇಸಾಯಿ ನಾಗರಿಕ ಯಾಪನ ಭಾರತಾಚೆ ಅವ ನಾಗರಿಕ ಯಾಪನ ಭಾರತಾಚೆ ಅನೇಕ ಧರ್ಮ ಜಾನುನ ವರ್ಮ